0: ಸಂತೋನಿ ಒಂಪಿಂಟಲೆ ಒಂಪಿಂಟಲೆ ಒಂಪಿಂಟಲೆ ಒಂಪಿಂಟಲೆ ಒಂಪಿಂಟಲೆ
1: ಸಿಕ್ಕಿಸ್ತಾ ಬಂದ ಮಾತಾಡಿ ಎಲ್ಲ ಕಣ್ಣು ಮಾತಾಡಿ ಎಲ್ಲ ಕಣ್ಣು.